ನಸ್ ಎ ಯಸು ಕುರುವಾಗೆ ನಂಗ್ ಎ ಯಸಿ ಎಂಪಿಯಾ ನದೇಂಗ್ ನದೇಂಗ್ ಬೆಲೆ ಅಬಸೆ ಕುವಾಬ ಎಲಸಿ ಪಿ ಎಲಸಿ ಅಜೆ ಬೆಲ್ಬ ನಕಿ ಅಕ್ವೆಲ್ ಬಸಂಗ್ ಎಲ ಗುತ್ ಕಿ ಗುತ್ ಅಲ್ ಇಲ್ಲೊಂಗ್ ಅನಂ ದು ದೇಂ ಬರುನ್ ತಾರೆ ಪಿ ಅಕೆ ಅನ್ ದೇಂ ಬರು ಸಿ ತುಮುನ ಇರಿಯೆ ಎಲ ಗುತ್ ಬಂಕಿ ಇಲ ಬರುನ್ ಬೆಲೆ ಅಲ್ ಇಲ ಬರು ಲೇಕೆ ನಿಜಿ ಅಬ ಗುತ್ ಕಿ ದಿ ಬೆಲೆ ಅಜಾವ ji taga tsursi en jutumu ba. Na kila kwasi alji tabu njarte al jutum, di sursa eba nas jutum ba yang asey nas jutum. Yani ba kila kwasi nas jutum al bela di yengi, ni ki endo la kee gout kawe. Na ene, barun jutum wale, nama gouti nja ke, na ki ngwa alang gouti nja le kuto kare. Alang si gouti tu lekiwi, alang si otanga si kerker ka, ki al kaenge na ki ta kaenge ba ni alba ki kwa daeng belele. Wala galdaan gorre ile algi kaw. Awu nas jalum. Ji eritel gire njaw. Kaan jaw na jibal was din sursi delle njaw. Wala kwa kerangasi nas jaw. Wala jibal was din sursi jaw. Wala mas di ota jivi. Nama dinen diyo jan na ota jaw. Lea den jaging ele namas jaging nama haddu indaram. Ji kansin baru jang ila nas ki uwa ma jisi. Baru ila gis kawe nas kundi. Nangi lompi bingas ini. Nabi ette nama boteng alande ngoroba. Kwa kin al kayi na tare kawe, bay yenga delin na kayi na kawe. Na kwa kerna na kayi na kungi. Maranki la sina kwele lang kundi ki inkwele, dobi duo alke na borudia ke wana palke, alang gutsi pi tulle. Na alande tabu inja, ila gutsi alpi, deng alaiba alwenti asanke ngala si pali. Asan ken ala se pali nis kiwiel. Alan si, kien surunga si, kien surunga le kakire kinyi, na diyen boru si kutumul. Na lamba dele kawi, na masin dini aginyi. Na kain ala se kelbam, kien kwel, kwa be kwa, loyle na kenyi alan guti ngaringa ila. Ila na kien kwa yembo si guti niskurunga we. Na lia alan kawu na kain ulunga si, kere kutubenka. Kida embele, na kain si, na dela kawoba ki borumi na kisin ni surumi na kisin janyin ni na kisin wo asan suji kanyin dinai janyin dik ni mo guti al den kisin ma te